ತ್ರಿಪುರ ಮಯರಿಗಲ ಅಮೋನ ಜದೋ ಮತಲೇಯಂಗನ ಹೆನ ಶಿಪುರ ಕೊಕ್ಕಲೇ ಕೊಕ್ಕಲ್